ಪ್ರಧಾನಮಂತ್ರಿ, ಬಾಢಂ ಬಾಢಂ ಬಾಢಂ, ಭವತಃ ಕಥಾ ತು ವಿಶಿಷ್ಟ ಏವ. ಗುರಿಂದರ್ ವೀರಃ, ಆಂ ಮಹೋದಯ, ಮಧ್ಯಮ ವರ್ಗೀಯ ಕುಟುಂಬ ಅಸ್ಮಾಕಂ, ಮಮ ಪಿತಾ ಅಪಿ ವಾಲಿಬಾಲ್ ಇತಿ ಕ್ರೀಡತಿ ಸ್ಮ. ಗೃಹ ಸಮಸ್ಯಾನಾಂ ಕಾರಣೇನ ಸಹ ಸ್ವಕೀಯಂ ಕ್ರೀಡಾಕ್ರಮಂ ಅತ್ಯಜತ್, ತಸ್ಮಾತ್ ತಸ್ಯ ಸ್ವಪ್ನಾಃ ಅಪೂರ್ಣಾಃ ಏವ ಆಸನ್. ತತಃ ಸ ಮಯಿ ಏತಾನ್ ಸ್ವಪ್ನಾನ್ ಅಪಶ್ಯತ್, ಅಥ ಚಿಂತಿತವಾನ್ ಯತ್ ಮಮ ಪುತ್ರಃ ತಾನ್ ಪೂರಯಿಷ್ಯತಿ. ಅಹಮಪಿ ಏತಸ್ಮಿನ್ ಸಂದರ್ಭೇ ತೇನ ಸಹ ಸಂವಾದಂ ಕರೋಮಿ ಸ್ಮ. ಮಿಲ್ಖಾ ಸಿಂಹಃ ಅತಿ ಪರಿಶ್ರಮಂ ಕರೋತಿ ಸ್ಮ ಇತಿ ಶ್ರುತ್ವಾ ಅಹಂ ಕಥಯಾಮಿ ಸ್ಮ, ಅಹಮಪಿ ಕಸ್ಮಿಂಶ್ಚಿತ್ ದಿನೇ ಭವತಃ ಸ್ವಪ್ನಾನ್ ಪೂರಯಿಷ್ಯಾಮಿ. ತದಾ ಸಹ ವದತಿ ಸ್ಮ, ಸ್ವಪ್ನ ಪೂರ್ತಿ ಕಥನ ಮಾತ್ರೇಣ ನ ಭವತಿ, ತದರ್ಥಂ ಮಹಾನ್ ಶ್ರಮಃ ಅಪೇಕ್ಷಿತಃ, ಪರಿಶ್ರಮಃ ಕರಣೀಯಃ ಭವತಿ. ಮಿಲ್ಖಾ ಸಿಂಹ ವರ್ಯಃ ರಕ್ತ ವಮನಂ ಕರೋತಿ ಸ್ಮ, ಆತಪೇ ಧಾವತಿ ಸ್ಮ, ಆ ದಿನಂ ಪ್ರಶಿಕ್ಷಣಂ ಪ್ರಾಪ್ನೋತಿ ಸ್ಮ, ಏತತ್ ಸರ್ವಮಪಿ ಮಾಂ ಪ್ರೇರಯತ್, ಪಿತಾ ಮಾಂ ಪ್ರೇರಯತಿ ಸ್ಮ. ಯದಿ ಅಹಂ ಧಾವಯೇಯಂ ತರ್ಹಿ ದೇಶಾರ್ಥಂ, ದೇಶಾರ್ಥಂ ಪದಕಂ ಮಾನಯೇಯಂ ಜಯೇಯಂ ವಾ. ಯದಾ ಚ ಅಹಂ ಸ್ಪರ್ಧಾ ವರ್ಗೇ ಶತ ಮೀಟರ್ ಮಿತಂ ಧಾವನ ಕ್ರಮಂ ಚಿತವಾನ್, ತದಾ ಸರ್ವೇ ಮಾಂ ತದರ್ಥಂ ನಿರಾಕುರ್ವಂತಿ ಸ್ಮ, ಸರ್ವೇ ಕಥಯಂತಿ ಸ್ಮ ವತ್ಸ, ಶತಮಿತೇ ಧಾವನ ಸ್ಪರ್ಧಾ ವರ್ಗೇ ಮಾಸ್ತು, ಶತಮಿತಃ ವರ್ಗ ಭಾರತೀಯೇಭ್ಯಃ ನಾಸ್ತಿ, ಭಾರತೀಯಾನಾಂ ವಪುಃ ಶತ ಮೀಟರ್ ಮಿತೇ ವರ್ಗೇ ಸಹಭಾಗಿತಾಂ ಕರ್ತುಂ ನೈವ ನಿರ್ಮಿತಮಸ್ತಿ. ತದಾ ತದಾ ಅಹಂ ಮಮ ಪಿತಾ ಚ ವದಾವಹ ಸ್ಮ ಯತ್ ವತ್ಸ ಗುರಿಂದರ್, ಆವಾಂ ಏತಂ ವರಗಂ ಚಿತವಂತೌ, ಅಥ ಏತಸ್ಮಾತ್ ಕಥಮಪಿ ಪೃಷ್ಠತಃ ನ ಭವಾವಹ, ಯೇ ಖಲು ಕಥಯಂತಿ ಏತೌ ನ ಕರ್ತುಂ ಶಕ್ನುತಃ ತಾನ್ ಆವಾಂ ಕೃತ್ವಾ ಪ್ರದರ್ಶಯೇವ. ಅಥ ತ್ವಂ ತಥಾ ಕರಿಷ್ಯಸಿ, ತ್ವಯಿ ಮಮ ವಿಶ್ವಾಸಃ ಅಸ್ತಿ, ಸ ಚ ವಿಶ್ವಾಸಃ ಯಃ ಮಮ ಪಿತಾ ಮಯಿ ಅಕರೋತ್, ತಂ ಏವಂ ಅಹಂ ಶಕ್ತಿರೂಪಂ ಅಭಿಜ್ಞಾಯ ಅಗ್ರೇಸರಃ ಅಭವಂ. ಅಧುನಾ ಚ ಪ್ರತ್ಯೇಕಂ ಭಾರತೀಯಃ ಕಥಯತಿ ಮಿತ್ರ ಭಾರತೀಯ ಧಾವನ ಕ್ರಮಂ ಆಚರ. ಪ್ರಧಾನಮಂತ್ರಿ, ಪಶ್ಯತಾಂ ಭವದ್ಭ್ಯಾಂ ವಿಶಿಷ್ಟಂ ಹಿ ಕಾರ್ಯಾಚರಣಂ ಕೃತಮಸ್ತಿ, ಅಥ ಚ ಕೇವಲಂ ದಿನದ್ವಯೇ ಭವದ್ಭ್ಯಾಂ ವಾರತ್ರಯಂ ರಾಷ್ಟ್ರಿಯಂ ಕೀರ್ತಿಮಾನಾಂಕನಂ ಧ್ವಸ್ತಂ ಕೃತಮಸ್ತಿ. ಶತ ಮೀಟರ ಮಿತೇ ಧಾವನ ಕ್ರಮೇ ಧಾವನಂ ಯಥಾ ಗುರಿಂದರ ವೀರಃ ಅವದತ್, ಜನಾಃ ಕಥಯಂತಿ ಯತ್ ಭಾರತಸ್ಯ ಜನಾನಾಂ ವಪುಃ ತು ಏತದರ್ಥಂ ನ ಯೋಗ್ಯಂ, ಏತಾವತಿ ಕಠಿಣೇ ಸತ್ಯಪಿ ಭವದ್ಭ್ಯಾಂ ಕಾರ್ಯಂ ಕೃತಂ. ಉಭಾಭ್ಯಾಮಪಿ ಅಹಂ ಜ್ಞಾತು ಕಾಮಃ, ಮನ್ ಕಿ ಬಾತ್ ಇತಿ ಕಾರ್ಯಕ್ರಮಸ್ಯ ಶ್ರೋತಾರಃ ಅಪಿ ಶ್ರೋತು ಕಾಮಃ ಸ್ಯುಃ, ಯತ್ ಕೀದೃಶಃ ಏಷಃ ಉತ್ಸಾಹಃ ಆಸೀತ್, ಕಃ ಹಠಃ ಆಸೀತ್, ಕಿಂ ಚಿಂತಿತಂ ಆಸೀತ್, ಅಥ ಕಥಂ ಕುರ್ವಂತೌ ಆಸ್ತಾಂ, ಕಿಯತ್ ಕಠಿಣಂ ಭವತಿ. ಗುರಿಂದರ್ ವೀರಃ, ಆಂ ಮಹೋದಯ, ಅಹಂ ಗುರಿಂದರ್ ವೀರಃ, ಆರಂಭೇ ಅತಿ ಸಂಘರ್ಷಃ ಆಸೀತ್, ಬಹುಧಾ ಸಂಶಯಃ ಭವತಿ ಸ್ಮ, ಅಪಿ ಅಹಂ ಸಮ್ಯಕ್ ಕುರುವನ್ನಸ್ಮಿ, ಅಪಿ ಅಹಂ ಸಮ್ಯಕ್ ಚಿತವಾನ್, ಯತೋ ಹಿ ಪ್ರತಿವಾರಂ ಕಶ್ಚನ ವಿಜಯಂ ನ ಪ್ರಾಪ್ನೋತಿ, ಕದಾಚಿತ್ ಭವಾನ್ ಶಿಕ್ಷಣಮಪಿ ಪ್ರಾಪ್ನೋತಿ, ಯದಾ ಅಹಂ ಪರಾಜಿತಃ ಭವಾಮಿ ಸ್ಮ, ಯದಾ ಮಮ ಪ್ರದರ್ಶನಂ ಸಮ್ಯಕ್ ನ ಭವತಿ ಸ್ಮ, ಕಾಚಿತ್ ಕ್ಷತಿಃ ಭವತಿ ಸ್ಮ, ತದಾ ಮಮ ಕುಟುಂಬಿನಃ ಮಮ ಸಹಯೋಗಂ ಕುರುವಂತಿ ಸ್ಮ, ತೇ ಕಥಯಂತಿ ಸ್ಮ, ಭವತು ನಾಮ ಏಕಂ ದಿನಂ ಏವ ಅನುತ್ತಮಂ ಗತಂ, ಏಕಂ ವರ್ಷಂ ಅಸಮೀಚೀನಂ ಗತಂ, ಪರಮನೇನ ಜೀವನಂ ತು ನಷ್ಟಂ ನ ಭವತಿ, ಸ್ವಪ್ನ ದರ್ಶನಂ ನ ಬಾಧಿತಂ ಭವೇತ್, ಮಮ ಪ್ರಶಿಕ್ಷಕಃ ಅಪಿ ಬೋಧಯತಿ ಸ್ಮ, ಯದಿ ತ್ವಂ ನ ಕರಿಷ್ಯಸಿ ತರ್ಹಿ ಕೋಪಿ ನ ಕರ್ತುಂ ಪಾರಯಿಷ್ಯತಿ, ಇತ್ಥಂ ಯದಾ ಆಸ್ಮಾಕೀನಃ ಸಮಾಜಃ ಪ್ರತಿವೇಶಿನಶ್ಚ ಅಸ್ಮಾನ್ ಉತ್ಸಾಹ ಯುತಾನ್ ಕುರುವಂತಿ, ತದಾ ಅಸ್ಮಾಕಂ ಉತ್ಸಾಹ ನಷ್ಟಃ ನ ಭವತಿ. ಪ್ರಧಾನಮಂತ್ರಿ, ಅನಿಮೇಷವರ್ಯ, ಅನಿಮೇಷಃ, ಮಹೋದಯ, ಮಾಂ ತು ಸರ್ವೇ ವದಂತಿ ಸ್ಮ, ಯದಾ ಏಕವಿಂಶತ್ಯಧಿಕ ದ್ವಿಸಹಸ್ರತಮೇ ವರ್ಷೇ ಅಹಂ ಕ್ರೀಡನಂ ಆರಬ್ಧಾನ್ ಆಸಂ, ತದಾ ಜನಾಂ ಕಥಯಂತಿ ಸ್ಮ, ಪಶ್ಯ ಏತತ್ ನೂತನಂ ಕ್ಷೇತ್ರಮಸ್ತಿ, ತ್ವಂ ಕರ್ತುಂ ನ ಶಕ್ಷ್ಯಸಿ, ತದಾ ಅಹಂ ಕಥಿತವಾನ್, ಅಧುನಾ ಯದಾ ಅಹಂ ಏತತ್ ಕ್ಷೇತ್ರಂ ಪ್ರವಿಷ್ಟವಾನ್, ತದಾ ಅಹಂ ಏತತ್ ನಿಶ್ಚಯೇನ ಸಾಧಯಾಮಿ, ಮಮ ಪಿತಾ ಅಪಿ ಸರ್ವದಾ ವಿಜ್ಞಾಪಯತಿ ಸ್ಮ, ತ್ವಂ ಯದಿ ಏತಸ್ಮಿನ್ ಕ್ಷೇತ್ರೇ ಆಗತಃ ತರ್ಹಿ ಕದಾಪಿ ಪೃಷ್ಠತಃ ಮಾ ಪಶ್ಯ, ಯತೋ ಹಿ ಏತತ್ ಸಾಧಯಿತುಂ ಚಿಂತನಂ ತು ಬಹವಃ ಕುರುವಂತಿ ಪರಂ ಸಫಲಾಃ ಕೇಚನೇವ ಭವಂತಿ, ತ್ವಂ ಏತತ್ ಕ್ಷೇತ್ರಂ ಪ್ರವಿಷ್ಟಃ ಅತಃ ಅತ್ರ ಅವಧಾನಂ ಕುರು, ಏತಸ್ಮಿನ್ ಪಥೇ ಏವ ಅಗ್ರೇಸರಃ ಭವ, ತುಭ್ಯಂ ಸರ್ವಾಃ ಸುವಿಧಾಃ ಸರ್ವವಿಧಾಃ ಸಹಾಯತಾಃ ವಯಂ ದದ್ಮಃ, ಗೃಹಪಕ್ಷತಃ ಸಮರ್ಥನಂ ಆರ್ಥಿಕ ಸಮರ್ಥನಂ ಸರ್ವಮಪಿ ವಯಂ ಸಾಧಯಾಮಃ, ತ್ವಂ ಕೇವಲಂ ಪರಿಶ್ರಮಂ ಕುರು, ಅಥ ಭಾರತಂ ದರ್ಶಯ ಯತ್ ಭಾರತೀಯಾಃ ಅಪಿ ಧಾವಿತುಂ ಶಕ್ನುವಂತಿ, ಯತೋ ಹಿ